ಕುಂಜವನಿ ಕೇಳತು ರಾಸ ರಂಗ್ ಈಗ ನಟರಂಗಿ ನಾರಕರಿ ಸೋಳಸಿನ ಗಾತ್ ಅಲಿ ಚನ್ನನ ನಾಥ.